ಅದೊಮ್ಮೆ ಥರುಮ್ ತಾಬಿರಿ ಬಸಿ ಆಕಾಶವಾಣಿ ಇಂಫಾಲ್ಗೆ ಎಫ್ಎಂ ಸಂಗಾಯ್ ಚಾನೆಲ್ ದಕಿನಿ ಹೌಸಿಕ್ ಪುಂಫಮ್ ಸಿದ ಚಾನೆಲ್ ಅಸಿಗೆ ಮಖ ತಾಬ ಥರುಮ್ ಸಿಂಗ್ ಚಥಜಿಂಗೈ ಮಾಂಗೊಯ್ನನ ಗಸಿ ನೋಮಗಿ ಚಾನೆಲ್ ಅಸಿದ ಮಖ ತಾನ ಥಮ್ಜರಿಬ ಥರುಮ್ ಸಿಂಗ್ ನಿಂಗ್ಸಿಂಜರಿ ಸಥಜರಕದಬ ಥರುಮ್ ಪರೆಯಂಗಿ ಅಯುಕಿ ಪುಂಗ್ ತರುಕ್ ಮಿನಿಟ್ ತರ ಮಹುಶಾಗುಂ ಅದೊಂಗಿದಮಕ್ ಥಮ್ಜರಿ ಸೀದಹಿದ ಪುಂಗ್ ತರುಕ್ ಮಿನಿಟ್ ತರ ಮಂಗ ತೊಂಗಾನ್ ತೊಂಗಾನ್ಬ ಸೈಸಕ್ಪಸಿಂಗ್ದಗಿ ಲೈಬಾಕ್ ನಿಂಬ ಇಸೈ ಲಾಂಥೋಕ್ತು ತಾಹಂಜಗನೆ ಮತ್ತಮ್ ಇಸೈ ಸಿಂಗ್ ತಾವ ಫಂಗ್ಬಿಗನೆ ಅಯುಕಿ ಪುಂಗ್ ತರುಕ್ ಮಿನಿಟ್ ಕುನ್ಮಂಗ ಪುಂಗ್ ತರುಕ್ ಮಿನಿಟ್ ನಿಫು ಸಂದೋಕ್ಚಗನಿ ರೇಡಿಯೋ ಕ್ಲಾಸ್ ಥರೋಮಸಿಗಿ ಚಾಮ್ರಿ ಹುಂಪು ತರ ಮಂಗ ಸುಬತಾಂಕ ಥರೋಮಸಿ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಶನ್ ಇಸ್ ಸಮಗ್ರ ಶಿಕ್ಷಾ ಮಣಿಪುರ್ಗಿ ತೆಂಗ್ಬಾಂಗ ಲೋಯ್ನ ಸಂದೋಕ್ಚಬ ಥರಮ್ನೆ ಅಯುಕಿ ಪುಂಗ್ ತರೆತ್ ತಾವ ಮತ್ತಮ್ದ ಸಂದೋಕ್ಚಗನಿ ಖೊಂಜಲ್ ನಾಚೋಮ್ ನಸಿಗಿ ನಾಚೋಮ್ದ ಥಮ್ಜರಿ ಸೈನ್ಸ್ ಮ್ಯಾಗಝಿನ್ ಥರುಮ್ ಲಾಂಥೋಕ್ಪಿಗದಬಿ ಸಂಗೀತ ನಮೈರಕ್ಪಂ ಥಮ್ಜರಿ ಬಹಿರಂ ಪಾಂಬಿ ಸಿಂಗ್ಸು ಖೊಂಜಲ್ ತಾಯ್ ಅಯಿಬ ನಿಂಥೌಜಂ ಶ್ಯಾಮ್ ಕಿಶೋರ್ ಅಮದಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಮರುಮ್ದ ಸೆಮಿ ಕಂಡಕ್ಟರ್

0: ngasigi na chomda taminasi science magazine thorum lanthok pigadabi sangita namairakpam thorum asibu puthokpa raichanda chingtham
1: lanthok chari science magazine ngasigi thorumda thamjari pambi singh su khonjel dai amasung artificial intelligence ki marumda semiconductor memory gi thongdang hai behiram sida yonsei university seoul south korea da post doctoral researcher oiba dr ekendra chabungbanga ekhogi mihut rai chandra chingthang ba unaduna wari saba pambi singh su khonjel tai
2: pambi singh sibu nil khongba amade nungsiba khonjel singbu taba haibra nongna thijin badi khanglakpa amasum phanglakpa warwal gi matung ina phogi maru singna yamna kanna churi nongi khonjel si taba ngame amade nong taba gi khonjel tai haina Massachusetts Institute of Technology MIT da thijin baki thabak toriba thijilui singna phongdo lakle pambi singh gi maru amade maru da gi pokhai dona nongna hogol lakliba apikpa pambi singna mausa gi oina khonjel taba ngami haibasi ahanba oina MIT gi thijiloi singna khudam changdam piduna utpangam khre adum oina mak yamna ngaklibadi hiram sida nongna thijinbadi gi phanglakliba pawdam sigi mahi si thijiloi sing khutpu asina uribasiga yamna nakna mari leina de
3: ekhoi gi akoibada yamna nakna hauriba pambi singda nungsiba isai gi khonjel tere pena khongjinbada khongliba tere pena gi khonjelna mahousha ga manadaba mawongda pambi singduda ahongba khara di thokhal aduga hiram siga mari leina na nainakhi badasu tere pena gi khonjelna pambi singda ahongba khara dipi haibasi thizilloi khupu sina chapchana khangbasu ngamkhri khudam amatang panba tarabadi kumli singani kunmari da hiram sida nainabadegi khangba ngamkhibasi classical music ki khonjel sida chinese ko bi makhal amani haina khangnari ba bokchoi hairiba pambi makhal si mapung mare phana ningthi na horami aduga kumli singama chamapan yangkhai gi anganba matamda united States tagi haurakhiba rock and roll isai isai sigi peretana gi khonjel dadi ningthina haubangamdi thokliba thokdoksi yamna tangwa thokdok amadi nati pambi singi machatta khonjelna akai atoi thokhan ba yaba chang ama leiri
2: atopu khudam ama panba taragadi laipal kharadi makhoina polan haibadi lyrics sing puthopada tilkang ngarang ngarang ngangbagi khonjel si sijine yamna nakna amadi thangnana hauriba pambi singbu tilkhak tilai khumbi singna chaba ಸಾಯಿಬಿಗೆ ಮಖೋಲ್ ತಾಬದ ಹಿದಾಕ್ ಮನ ಪಂಬಿ ಟೊಬೆಕೊ ಅಮದಿ ಅರಾಬಿಟೋಪ್ಸಿಸ್ ಥೆಲ್ ಕ್ರೇಸ್ ಹಾರಿಬ ಪಂಬಿ ಅನಿ ಸಿಖಕ್ತನ ನಿಕೋಟಿನ್ ಕುಂಬ ಹೂಗಿ ಮಸಕ್ ಓಯ್ಬ ಪೊಸಕ್ಸಿ ಚಾಂಗ್ ಯಾಮ್ನ ಪುಥುಯಿ ಮಖಾತಾನ ಥಿಜಿನ್ಬಗಿ ಪೌದಮ್ ಸಿದಗಿ ಖಂಗ್ಜಿನ್ಬ ಯಾಬದಿ ಯಾಮ್ನ ಮೇಂಗ್ಬ ಖುಂಜಲ್ಗಿ ಇಥಿಲ್ ಫಂಗ್ಲಬ ಮುಂಗ್ಬಿನ್ ಥಬಿ ಅಮದಿ ಫೌಗಿ ಮರು ಸಿಂಗ್ನ ಮತೋಲ್ ಚೋಂಗ್ಬಗಿ ಖುಂಜಲ್ ಯಾಂಗ್ ಬಿಹೇಲಿ ಮಮಾಂಗ್ದ ಪಂಗ್ಥೋಕ್ರಿಬ ಚಾಂಗ್ಯಂಗ್ ಸಿಗಿ ಒನ ತೈನಬ ಓಯ್ನ ಸ್ಪೀಕರ್ ಅಮದಗಿ ಥಾದುರಪ್ಪ ಎಲೆಕ್ಟ್ರಾನಿಕಿ ಓಯ್ಬ ಖುಂಜಲ್ ಸಿಜಿನ್ ಅದುನ ಪಂಗ್ಥೋಪ ಚಾಂಗ್ಯಂಗಿ ಮುಹುತ್ತ MIT ಗೆ ಥಿಜಿಲುಯ್ ಸಿಂಗ್ನ ಮಹುಸಾಗಿ ಓಯ್ಬ ನೋಂಗ್ ತಾಬಗಿ ಖೊಂಜೆಲ್ ಸಿಜಿನ್ ಅದುನ ಫೌಮರು ಸಿಂಗ್ದ ಚಾಂಗ್ಯಂ ಪಂಗ್ಥೋಕ್ಲಮೆ ಫೌ ಪಂಬಿ ಸಿನ ಲೆಪಕ್ ಲೆಹೌ ನತ್ರಗ ಇಸಿಂಗ್ದ ಹೌಬಂಗಮ್ಮಿ ಅಮಸುಂ ಇಸಿಂಗ್ ಇಮಾಯ್ದ ತಾರಕ್ಲಿಬ ನೋಂಗ್ಲಿಕ್ ಸಿಂಗ್ನ ಪಿಥೋರಕ್ಲಿಬ ಖೊಂಜೆಲ್ ಗೆ ಅಹುಬ ಚಾಂಗ್ನ ಲೈಮಾಯ್ದ ತಾರಕ್ಲಿಬ ನೋಂಗ್ಲಿಕ್ ಸಿಂಗ್ನ ಪಿಥೋರಕ್ಲಿಬ ಖೊಂಜೆಲ್ ದಗೆ ಹೌಬ ಹೇಲಿ ಹೈಬಿಗೆ ಚಾಂಗ್ ಸು ಥಿಜಿಲುಯ್ ಸಿಂಗ್ನ ಒಲ್ಲಮ್ಮಿ ಇಸಿಂಗ್ ಇಮಾಯ್ದ ತಾರಕ್ಲಿಬ ನೋಂಗ್ಲಿಕ್ ಸಿಂಗ್ನ ಪಿಥೋರಕ್ಲಿಬ ಖೊಂಜೆಲ್ ಗೆ ಹೌಬಗೆ ಚಾಂಗ್ ಸಿ ಮ್ಯೂ ಅಮನ ಮ್ಯೂ ಅಮಗೆ ನಾಕೋಂಗ್ದ ಲಕ್ಷಿನ್ಬಗ ಚಪ್ ಮನ ಗುಂಬನೆ ಅದುಬು ಮ್ಯೂಬಿಗೆ ನಾಕೋಂಗ್ದಿ ಪಿಥೋರಕ್ಲಿಬ ಖೊಂಜೆಲ್ಗಿ ಫ್ರೀಕ್ವೆನ್ಸಿದು ಅನಿಮ್ ಅವಾಂಗ್ ಖರದಿ ಲೈಗನೆ ಚಾಂಗಿಂಗ್ಸಿಗೆ ಇರೋಯ್ನ ಫೌ ಯೋಗ್ಬ ಅಮದಿ ಫೌ ಹೌರಿಬ ಇಚೇಲ್ ನಾಯ್ದಬ ಅಪಿಕ್ಪ ಇಕೋಮ್ ಅಮದ ಇಸಿಂಗಿ ಇಮಾಯ್ದ ನೋಂಗ್ ತಾರಕ್ಪದ ಥೋಲಕ್ಪ ಖೊಂಜೆಲ್ಗ ಮಾನಬ ಮೋಂಗ್ದ ಥಿಜಲು ಕಾಂಗ್ಬು ಅಸಿನ ಇಕೋಮ್ ದುದಗಿ ಖೊಂಜೆಲ್ ಪಿಥೋರಕ್ಲಬ ಇಸಿಂಗ್ ಹೈರಮಿ ಅಮಸುಂ ಥಿಜಲು ಖುಟ್ಪುಸಿನ ಲೇಂಗ್ದಬ ಇಸಿಂಗ್ದ ಲೈರಿಬ ಫೌ ಅಮಸುಂ ಹೌರಿಬ ಫೌ ಸಿಂಗ ಅಮದಿ ಚಾಂಗ್ಯಂ ಪಂಗ್ಥೋಕ್ಲಿಬ ನೋಂಗ್ಲಿ ಖೊಂಜೆಲ್ ಪುಥೋಕ್ಲಕ್ಲಿಬ ಮಫಮ್ದುದ ಹೌರಿಬ ಫೌಗ ಕರಂನ ಹಾನನ ಮಯೋನ್ ಚೋಂಗ್ದುನ ಸರೆ ಫಾನ ಹೌಬ ಗಂಬಗೆ ಹೈಬೋದು ಚಂದಮ್ನದುನ ಚಾಂಗ್ಯಂ ಪಂಗ್ಥೋಕ್ಲಮೆ
3: ನೋಂಗ್ ಯಾಮ್ನ ಕನ್ನ ಚೂದಬ ನೋಂಗ್ಲಿಕ್ ಸಿಂಗ್ನ ಇಸಿಂಗಿ ಇಮಾಯ್ದ ತಾರಕ್ಪದ ಥೋಗ್ಲಕ್ಲಿಬ ಖೊಂಜೆಲ್ಗಿ ಮತೌ ತಮ್ದುನ ಖೊಂಜೆಲ್ ಥಾದೋಕ್ಪಸಿನ ಫೌ ಮರು ಅಮದಿ ಪಾಂಬಿ ಸಿಂಗ್ದ ಕಾನಬ ಖರ ಪೀರಬಸು ನೋಂಗ್ಜೋಗಿ ಚಾಂಗ್ ಸಹಿದ ಚಾದ ಕುಂಠ್ರಾದಗಿ ಹೇನ್ಬ ಅಮದಿ ಅಕನ್ಬ ನೋಂಗ್ಜುಗ ಸಾಥೇಂಗ್ನರಿಬ ಮರು ಸಿಂಗ್ನ ಯಾಮ್ನ ಥೂನ ಯಾಂಗ್ನ ಮತೋನ್ ಥೋಕ್ಪ ಹೇಲಿ ಹೈಬಸಿ ꯏꯖꯤꯜꯂꯣꯏ ꯈꯨꯠꯄꯨꯁꯤꯅ ꯈꯪꯕ ꯉꯝꯂꯝꯃꯤ ꯃꯇꯧ ꯀꯔꯝꯅ ꯐꯧ ꯃꯔꯨ ꯑꯃꯁꯨꯡ ꯐꯧ ꯄꯥꯝꯕꯤꯁꯤꯡꯅ ꯈꯣꯟꯖꯦꯜ ꯈꯪꯕꯒꯦ ꯍꯥꯏꯕꯒꯤ ꯃꯔꯝꯗ ꯍꯥꯟꯅ ꯃꯃꯥꯡꯗ ꯊꯤꯖꯤꯟꯈꯤꯕ ꯑꯁꯤꯗꯒꯤ ꯊꯤꯖꯤꯜꯂꯣꯏ ꯈꯨꯠꯄꯨꯁꯤꯅ ꯌꯥꯝꯅ ꯃꯔꯨ ꯑꯣꯏꯕ ꯀꯥꯡꯂꯣꯟꯒꯤ ꯂꯪꯅꯥ ꯂꯪꯖꯦꯟ ꯀꯌꯥꯁꯨ ꯐꯪꯕ ꯉꯝꯈ꯭ꯔꯦ ꯀꯨꯝ 2002 ꯐꯪꯈꯤꯕ ꯅꯩꯅ ꯋꯥꯔꯣꯜꯒꯤ ꯃꯇꯨꯡ ꯏꯟꯅ ꯁ꯭ꯇꯥꯔꯁ ꯁꯨꯡꯕ ꯉꯝꯗꯕ ꯃꯁꯛ ꯑꯣꯜꯂꯕ ꯑꯦꯔꯤꯕꯤꯗꯣꯞꯁꯤꯁ ꯄꯥꯝꯕꯤꯁꯤꯡꯁꯤꯗꯤ ꯃꯁꯤꯒꯤ ꯑꯀꯣꯏꯕꯗ ꯑꯍꯣꯡꯕ ꯂꯥꯛꯄ ꯃꯇꯝꯗ ꯃꯁꯛ ꯑꯣꯟꯗ꯭ꯔꯤꯕ ꯃꯍꯧꯁꯥꯗꯒꯤ ꯂꯩꯔꯛꯂꯕ ꯑꯦꯔꯤꯕꯤꯗꯣꯞꯁꯤꯁ ꯄꯥꯝꯕꯤꯁꯤꯡꯅ ꯇꯧꯔꯤꯕ ꯃꯊꯧ ꯑꯗꯨꯒꯨꯝ ꯄꯥꯡꯊꯣꯛꯄ ꯉꯝꯗꯦ
2: ꯈꯣꯟꯖꯦꯜꯒꯤ ꯏꯊꯛꯅ ꯅꯨꯡꯁꯤꯠ ꯃꯍꯤ ꯂꯥꯡꯕ ꯄꯣꯠꯁꯛꯁꯤꯡ ꯅꯠꯇ꯭ꯔꯒ ꯃꯄꯪ ꯑꯣꯏꯕ ꯄꯣꯠꯁꯛꯁꯤꯡꯕꯨ ꯚꯥꯏꯕ꯭ꯔꯦꯁꯟ ꯊꯣꯛꯍꯟꯗꯨꯅ ꯅꯤꯛꯍꯟꯗꯨꯅ ꯏꯅꯔꯖꯤ ꯁꯟꯗꯣꯔꯛꯇꯨꯅ ꯂꯥꯛꯂꯒ ꯑꯩꯈꯣꯏꯅ ꯈꯣꯟꯖꯦꯜ ꯇꯥꯕꯗ ꯁꯤꯖꯤꯟꯅꯔꯤꯕ ꯅꯥꯀꯣꯡꯒꯤ ꯏꯌꯔ ꯗ꯭ꯔꯝ ꯄꯣꯠꯁꯛꯁꯤꯡꯗ ꯌꯩꯗꯨꯅ ꯅꯤꯛꯍꯜꯂꯤ ꯈꯣꯟꯖꯦꯜ ꯍꯥꯏꯕꯁꯤ ꯑꯩꯈꯣꯏꯅ ꯌꯥꯝꯅ ꯂꯥꯏꯅ ꯈꯪꯕ ꯉꯝꯕ ꯚꯥꯏꯕ꯭ꯔꯦꯁꯟ ꯊꯣꯛꯍꯜꯂꯤꯕ ꯂꯝꯕꯤ ꯑꯃꯅꯤ ꯍꯥꯏꯅ ꯂꯧꯕ ꯌꯥꯏ MIT
3: ꯊꯤꯖꯤꯜꯂꯣꯏꯁꯤꯡꯅ
2: ꯋꯥꯈꯜꯅ ꯁꯥꯒꯠꯄꯗ ꯄꯥꯝꯕꯤꯁꯤꯡꯅ ꯈꯣꯟꯖꯦꯜ ꯇꯥꯕ ꯑꯃꯗꯤ ꯈꯪꯅꯅꯕꯒꯤꯗꯃꯛ ꯁ꯭ꯇꯥꯔꯁ ꯍꯥꯏꯕꯗꯤ ꯆꯅꯥꯡꯒꯤ ꯁꯔꯨꯛꯁꯤꯡ ꯁꯦꯝꯒꯠ ꯁꯥꯒꯠꯄ ꯍꯥꯏꯕꯁꯤ ꯌꯥꯝꯅꯃꯛ ꯃꯊꯧ ꯇꯥꯏ ꯍꯥꯏꯕꯁꯤꯅꯤ ꯃꯇꯧ ꯑꯁꯨꯝꯅ ꯄꯥꯝꯕꯤꯁꯤꯡꯗ ꯌꯥꯎꯔꯤꯕ ꯏꯁꯇꯦꯇꯣꯂꯤꯁ ꯍꯥꯏꯅ ꯈꯪꯅꯕ ꯄꯣꯠꯁꯛꯁꯤꯡꯕꯨ ꯁꯥꯒꯠꯄꯗ ꯆꯪꯂꯤꯕ ꯃꯆꯥꯛ ꯑꯃꯁꯨꯡ ꯁꯎꯡ ꯁꯗꯥꯒꯤ ꯂꯝꯁꯤꯗ ꯊꯤꯖꯤꯟꯕꯗ ꯊꯤꯖꯤꯜꯂꯣꯏ ꯈꯨꯠꯄꯨꯁꯤꯒꯤ ꯄꯨꯛꯅꯤꯡ ꯍꯦꯟꯅ ꯆꯤꯡꯁꯤꯜꯂꯝꯃꯤ ꯏꯁꯇꯦꯇꯣꯂꯤꯁ ꯍꯥꯏꯔꯤꯕ ꯄꯥꯝꯕꯤꯁꯤꯡꯒꯤ ꯃꯁꯥꯗ ꯃꯥꯂꯦꯝ ꯁꯤꯅ ꯆꯤꯡꯁꯤꯟꯕꯒꯤ ꯁꯥꯐꯨ ꯒ꯭ꯔꯦꯚꯤꯇꯤꯒꯤ ꯏꯊꯤꯜ ꯐꯥꯎꯍꯜꯂꯤꯕ ꯑꯦꯃꯤꯂꯣꯄ꯭ꯂꯥꯁ ꯍꯥꯏꯅ ꯈꯪꯅꯕ ꯁ꯭ꯇꯥꯔꯁ ꯊꯟꯅ ꯌꯥꯎꯕ ꯑꯣꯔꯒꯥꯅꯦꯜꯁꯤꯡ ꯑꯁꯤꯕꯨꯅꯤ ꯄꯥꯝꯕꯤꯁꯤꯡꯅ ꯈꯖꯤꯛꯇꯪ ꯄꯩꯔꯛꯄ ꯃꯐꯝ ꯑꯃꯁꯨꯡ ꯒ꯭ꯔꯦꯚꯤꯇꯤ ꯍꯣꯡꯕ ꯃꯇꯝꯗ ꯁꯦꯜꯗ ꯌꯥꯎꯔꯤꯕ ꯃꯆꯥꯛ ꯑꯃꯁꯨꯡ ꯁꯎꯡ ꯁꯗꯥꯗ ꯏꯁꯇꯦꯇꯣꯂꯤꯁꯅ ꯑꯍꯣꯡꯕ ꯄꯤ
3: ꯊꯤꯖꯤꯜꯂꯣꯏ ꯈꯨꯠꯄꯨꯁꯤꯒꯤ ꯋꯥꯈꯜꯅ ꯁꯥꯒꯠꯂꯤꯕ ꯀꯥꯡꯂꯣꯟꯁꯤꯕꯨ ꯆꯥꯡꯌꯦꯡ ꯄꯥꯡꯊꯣꯛꯅꯕ ꯊꯤꯖꯤꯜꯂꯣꯏꯁꯤꯡꯅ ꯍꯥꯟꯅ ꯂꯧꯁꯤꯟꯗꯨꯅ ꯊꯝꯂꯕ ꯈꯣꯟꯖꯦꯜꯅ ꯐꯧ ꯃꯔꯨ ꯃꯅꯨꯡꯗ ꯌꯥꯎꯔꯤꯕ ꯏꯁꯇꯦꯇꯣꯂꯤꯠꯇ ꯈꯣꯟꯖꯦꯜ ꯄꯤꯁꯤꯟꯕꯗꯒꯤ ꯊꯣꯛꯂꯛꯄ ꯑꯐ ꯐꯠꯇꯒꯤ ꯃꯑꯣꯡ ꯃꯇꯧ ꯌꯦꯡꯁꯤꯟꯗꯨꯅ ꯅꯩꯅꯔꯝꯃꯤ ꯊꯤꯖꯤꯜꯂꯣꯏ ꯈꯨꯠꯄꯨꯁꯤꯅ ꯊꯤꯖꯤꯟꯕꯁꯤꯗꯒꯤ ꯈꯪꯕ ꯉꯝꯂꯤꯕꯗꯤ ꯅꯣꯡ ꯇꯥꯕꯗꯒꯤ ꯊꯣꯛꯂꯛꯄ ꯈꯣꯟꯖꯦꯜꯁꯤꯅ ꯏꯁꯇꯦꯇꯣꯂꯤꯠ ꯁꯦꯜꯒꯤ ꯕꯠꯇꯝꯗꯒꯤ ꯈꯪꯆꯣꯡ ꯆꯣꯡꯈꯠꯂꯛꯏ ꯅꯣꯡꯁꯤꯅ ꯋꯥꯎꯔꯤ ꯋꯥꯎꯔꯤ ꯇꯥꯕꯗꯒꯤꯗꯤ ꯅꯣꯡ ꯌꯥꯝꯅ ꯀꯟꯅ ꯇꯥꯕꯁꯤꯅ ꯏꯁꯇꯦꯇꯣꯂꯤꯠꯁꯤ ꯈꯣꯟꯖꯦꯜ ꯌꯥꯡꯅ ꯑꯃꯗꯤ ꯈꯧꯋꯥꯡ ꯋꯥꯡꯅ ꯆꯣꯡꯈꯠꯂꯤ
2: ꯁꯦꯜꯒꯤ ꯕꯠꯇꯝꯗ ꯌꯥꯎꯔꯤꯕ ꯏꯁꯇꯦꯇꯣꯂꯤꯠꯁꯀꯤ ꯀꯨꯌꯣꯝ ꯂꯩꯔꯣꯜꯁꯤ ꯃꯍꯤ ꯂꯥꯡꯕ ꯄꯣꯠꯁꯛꯀꯨꯝꯃꯤ ꯑꯉꯥꯡꯁꯤꯡꯅ ꯍꯔꯥꯎꯅ ꯁꯥꯟꯅꯔꯤꯕ ꯕꯣꯜ ꯄꯤꯠ ꯍꯥꯏꯕꯗꯤ ꯕꯣꯜ ꯄꯤꯛ ꯊꯟꯅ ꯌꯥꯎꯕ ꯑꯆꯧꯕ ꯄꯥꯇ꯭ꯔ ꯅꯠꯇ꯭ꯔꯒ ꯑꯄꯤꯛꯄ ꯏꯀꯣꯝꯗ ꯊꯟꯅ ꯌꯥꯎꯔꯤꯕ ꯕꯣꯜ ꯃꯌꯥꯝꯒꯨꯝ ꯏꯁꯇꯦꯇꯣꯂꯤꯠꯁꯤꯡꯁꯨ ꯃꯍꯤ ꯂꯥꯡꯊꯣꯛꯂꯛꯏ ꯑꯗꯨꯒ ꯑꯃꯨꯛꯁꯨ ꯈꯣꯟꯖꯦꯜꯅ ꯄꯤꯊꯣꯔꯛꯄ ꯏꯅꯔꯖꯤ ꯑꯁꯤꯅ ꯃꯍꯤ ꯂꯥꯡꯊꯣꯛꯂꯕ ꯏꯁꯇꯦꯇꯣꯂꯤꯠꯁꯤꯕꯨ ꯀꯣꯔꯣꯛ ꯀꯣꯔꯣꯛ ꯑꯣꯠꯀꯅꯤ ꯑꯃꯗꯤ ꯂꯦꯝꯍꯧꯔꯤꯕ ꯄꯥꯝꯕꯤꯒꯤ ꯑꯇꯣꯞꯄ ꯁꯔꯨꯛꯁꯤꯡꯗ ꯃꯍꯤ ꯂꯥꯡꯊꯣꯛꯂꯕ ꯀꯦꯃꯤꯀꯦꯜ ꯏꯁꯇꯦꯇꯣꯂꯤꯠꯁꯤꯡꯕꯨ ꯁꯟꯗꯣꯛꯄꯗ ꯌꯥꯝꯅ ꯆꯥꯎꯅ ꯃꯇꯦꯡ ꯄꯥꯡꯏ ꯍꯥꯟꯅ ꯃꯃꯥꯡꯗ ꯅꯩꯅꯈꯤꯕ ꯃꯁꯛ ꯑꯣꯜꯂꯕ ꯑꯦꯔꯤꯕꯤꯗꯣꯞꯁꯤꯁꯁꯤꯡ ꯑꯁꯤꯒꯤ ꯚꯥꯏꯕ꯭ꯔꯦꯁꯟ ꯏꯊꯤꯜꯁꯤꯡ ꯐꯥꯎꯗꯦ ꯃꯁꯤꯒꯤ ꯃꯔꯨ ꯑꯣꯏꯕ ꯃꯔꯝꯗꯤ ꯍꯥꯏꯔꯤꯕ ꯃꯁꯛ ꯑꯣꯜꯂꯕ ꯑꯦꯔꯤꯕꯤꯗꯣꯞꯁꯤꯁꯁꯤꯡꯁꯤꯗ ꯌꯥꯎꯔꯤꯕ ꯏꯁꯇꯦꯇꯣꯂꯤꯠꯁꯤꯡꯁꯤ ꯃꯊꯧ ꯅꯤꯡꯊꯤꯅ ꯇꯧꯗꯕꯅ ꯍꯥꯏꯔꯤꯕ ꯄꯥꯝꯕꯤꯁꯤꯡꯗ ꯏꯁꯇꯥꯔ ꯁꯨꯡꯕ ꯁꯦꯝꯕ ꯈꯛ ꯉꯝꯗꯦ ꯋꯥꯐꯝ ꯑꯁꯤꯅ ꯃꯌꯦꯛ ꯁꯦꯡꯅ ꯇꯥꯛꯂꯤꯕꯗꯤ ꯄꯥꯝꯕꯤꯁꯤꯡꯅ ꯈꯣꯟꯖꯦꯜ ꯇꯥꯕ ꯉꯝꯕꯒꯤ ꯑꯃꯠꯇ ꯉꯥꯏꯔꯕ ꯂꯝꯕꯤꯗꯤ ꯏꯁꯇꯦꯇꯣꯂꯤꯠꯁꯤꯡꯁꯤꯅꯤ ꯑꯍꯣꯕ ꯑꯃꯗꯤ ꯑꯅꯦꯝꯕ ꯈꯣꯟꯖꯦꯜꯗ ꯄꯥꯝꯕꯤꯁꯤꯡꯅ ꯇꯥꯕ ꯑꯃꯗꯤ ꯄꯥꯝꯕꯤꯁꯤꯡꯗ ꯈꯣꯟꯖꯦꯜꯅ ꯑꯍꯣꯡꯕ ꯄꯤ ꯍꯥꯏꯕꯁꯤ ꯀꯥꯡꯂꯣꯟꯂꯣꯟꯁꯤꯡꯒꯤ ꯃꯔꯛꯇ ꯆꯤꯡꯅꯕ ꯈꯔ ꯂꯩꯔꯕꯁꯨ ꯍꯪꯅꯤꯡꯉꯥꯏ ꯑꯣꯏꯕ ꯋꯥꯐꯝꯗꯤ ꯇꯁꯦꯡꯅꯃꯛ ꯄꯥꯝꯕꯤꯁꯤꯡꯅ ꯈꯣꯟꯖꯦꯜꯁꯤꯕꯨ ꯇꯥꯕ꯭ꯔꯥ ꯅꯠꯇ꯭ꯔꯒꯅ ꯄꯥꯝꯕꯤꯁꯤꯡꯒꯤ ꯃꯁꯥꯗ ꯈꯣꯟꯖꯦꯜ ꯇꯥꯅꯅꯕ ꯑꯃꯗꯤ ꯈꯣꯟꯖꯦꯜꯒꯤ ꯏꯊꯤꯜ ꯈꯪꯕ ꯉꯝꯅꯅꯕ ꯄꯨꯛꯅꯤꯡꯒꯤ ꯋꯥꯈꯜꯒꯤ ꯄꯥꯝꯕꯩ ꯂꯩꯕ꯭ꯔꯥ ꯍꯥꯏꯕꯁꯤꯅꯤ ꯃꯤꯑꯣꯏꯕ ꯑꯃꯗꯤ ꯁꯥꯒꯨꯝꯕ ꯄꯥꯝꯕꯤꯁꯤꯡꯒꯤ ꯅꯔꯚ ꯁꯤꯁꯇꯦꯝ ꯑꯃꯗꯤ ꯁꯦꯟꯇ꯭ꯔꯦꯂꯥꯏꯖ ꯕ꯭ꯔꯦꯟ ꯅꯠꯇꯦ ꯑꯗꯨꯝ ꯑꯣꯏꯅꯃꯛ ꯄꯥꯝꯕꯤꯁꯤꯡꯒꯤ ꯍꯩꯁꯤꯡꯕ ꯑꯃꯗꯤ ꯋꯥꯈꯜ ꯂꯧꯁꯤꯡꯒꯤ ꯃꯑꯣꯡ ꯃꯇꯧ ꯈꯔ ꯂꯩꯕ꯭ꯔꯥ ꯅꯠꯇ꯭ꯔꯒ ꯂꯩꯇ꯭ꯔꯕ ꯍꯥꯏꯕꯁꯤꯒꯤ ꯃꯔꯝꯗ ꯀꯥꯡꯂꯣꯟꯂꯣꯏꯁꯤꯡꯒꯤ ꯃꯔꯛꯇ ꯌꯥꯝꯅ ꯆꯥꯎꯅ ꯈꯦꯠꯅꯕ ꯋꯥꯐꯝ ꯂꯩꯅꯔꯤ
3: ꯀꯨꯝ 2017 ꯄꯥꯝꯕꯤꯁꯤꯡꯒꯤ ꯃꯑꯣꯡ ꯃꯇꯧ ꯃꯔꯨ ꯑꯣꯏꯅ ꯂꯝꯕꯤ ꯀꯌꯥ ꯐꯥꯖꯤꯟꯗꯨꯅ ꯆꯠꯂꯤꯕ ꯏꯁꯤꯡꯒꯤ ꯈꯣꯟꯖꯦꯜ ꯇꯨꯡ ꯏꯟꯗꯨꯅ ꯆꯠꯄ ꯃꯥꯟꯕ ꯍꯋꯥꯏ ꯃꯪꯒꯜ ꯄꯥꯝꯕꯤꯁꯤꯡꯒꯤ ꯃꯔꯥ ꯑꯃꯁꯨꯡ ꯀꯨꯝ 2016 ꯊꯤꯖꯤꯟꯕꯗ ꯐꯪꯈꯤꯕ ꯀꯥꯡꯂꯣꯟꯒꯤ ꯑꯣꯏꯕ ꯄꯥꯎꯗꯝꯁꯤꯅ ꯍꯣꯡꯅ ꯍꯥꯏꯔꯤꯕꯗꯤ ꯍꯋꯥꯏ ꯃꯪꯒꯜ ꯄꯥꯝꯕꯤꯁꯤꯡꯅ ꯅꯨꯡꯁꯤꯠꯀꯤ ꯃꯥꯌꯣꯟ ꯇꯨꯡ ꯏꯟꯗꯨꯅ ꯂꯦꯡꯂꯕꯗꯤ ꯅꯨꯃꯤꯠꯀꯤ ꯃꯉꯥꯜ ꯆꯥꯡ ꯌꯥꯝꯅ ꯐꯪꯏ ꯍꯥꯏꯕꯅꯆꯤꯡꯕ ꯀꯥꯡꯂꯣꯟꯂꯣꯏꯁꯤꯡꯅ ꯌꯥꯝꯅ ꯀꯨꯞꯅ ꯌꯦꯡꯁꯤꯟꯗꯨꯅ ꯅꯩꯅꯕꯗꯒ꿤 ꯈꯪꯕ ꯉꯝꯂꯤꯕꯗꯤ ꯄꯥꯝꯕꯤꯁꯤꯡꯒꯤ ꯍꯩꯁꯤꯡꯕ ꯑꯃꯁꯨꯡ ꯋꯥꯈꯜ ꯂꯧꯁꯤꯡ ꯂꯩꯕ ꯃꯥꯟꯕ ꯍꯥꯏꯕꯁꯤꯅꯤ
2: ꯑꯩꯈꯣꯏ ꯃꯤꯑꯣꯏꯕ ꯑꯃꯗꯤ ꯁꯥꯉꯥꯒꯤ ꯁꯎꯡ ꯁꯗꯥꯗ ꯑꯃꯁꯨꯡ ꯅꯔꯚ ꯁꯤꯁꯇꯦꯝꯒ ꯃꯥꯟꯅꯗ꯭ꯔꯕ ꯐꯥꯎꯕꯗ ꯃꯤꯑꯣꯏꯕ ꯑꯃꯗꯤ ꯁꯥ ꯉꯥꯗ ꯆꯦꯜꯂꯤꯕ ꯑꯦꯂꯦꯛꯇ꯭ꯔꯤꯛ ꯁꯤꯒꯅꯦꯜ ꯑꯁꯤꯒ

0: 나하룰기 콘질기 토름 따비리 베싱보 구름제리 나시기 토름다 부드는 락체리 recorded BIP. 뚱꼬이베 신펌기다막 나하싱나 하이펌 톡바 스킬싱 하이베히람다 니런전 라렌점 chairman and managing director JCRE가 운드누와리와타이 사나자바 운드누와리와타이 사나비리비 가이트리 사랑템
1: 자부 한번 먹다 다이코기 스튜디오 스테다람 녹 체리오자
2: 아이암 농아이저리
1: 도사 이코기 콜 도록 부숭아이 보이노사 에코이나 토픽 시데 히람드스 놈 하이제키오자 퉁코이 바하이드나 아시모탐 디 커리어즈 방총도 총바 데기 타바카세 아 묵타 우르바 무차나디 하이베시 암토 에네 칸제요사 아두나 퉁코이 바하이베시 라포마탐다 하이밤 토프스킬 아두가 조 마켓 시나 마망 티켓 카라가 호시가디 암 체인지 타롱니 하이네 칸제요사 아두나 카마이나 홍블라 이바
2: chahi kun mangagi mamang da koi nasi questions se hangam taragadi mamang da dum artificial intelligence kai se koi ki machine learning kai se wari sanakhra bapot ngakten adu ga ngasi gi numit na koi ki punsi da hoji hoji so dum intervene tor ga dum yar bapot ni adu na koi ki digital skills yam na haijan ba phai na khali hoji kan di kehta re koi ki ai gumba haijan ba machine learning gumba haijan ba adu tauri ba thabak tu da ai ga chap manab mi tu da ai ga maga panamatam da aina ai gi assistance lobungamba ai gi help lobungamba do ada ingon da hena preference pibi bhai tare because of my skills aduma sima ihanan thangming digital skills ki matang da adagi akhoi gi ani subada akhoi na khang doise thaina di india si su yam na akhoi gi mi ema chokhlak pai ta the country when evolve taw re hai tare ada chahi tram ngai ma mang da di government na schemes ka apu tho ga akhoi gi na ham yam khungangi oiro amagi oiro akhoi na skilling si yam taw bira me hai tare akhoi gi scheme based da free da but hoji na karam ba train cha na gi hai matam da skills e IDC se thaina digi hana sum khangjara ga su leiba apoi industry led oi ga neba skills requirements government led soi oi roi ba kuna government led oi na how gi basa si di ai gi sagi opinion da idi soi hi brana khalle but being a large country democratic country am oi banina dum phaiena su khalli leita la ba mam leiba ni na free de su khara pi da ba ya de but hojikti industry led oi re aduna ai na kitang samjal la ba da haije do isna mostly apoi gi digital skills ai skills kum ba da tobi ba aduga really industry na kari pa mi ge se si yeng na chat ba ai na industry hai ba di only private ki tagi su na cha de ko even hojikan di government se modernize oi ra bani government ki departments me am mo isu yam ta we hojikan se aduna apoi se hojuji kari chat na ri hai ba sima yeng ba yam darkar tai aduga loinana chatpa aduga chahi kun manga da karamba achowa wave lag to inu hai bose so huji huji wave sai gi wa khanda de artificial intelligence ko ibran khanje ba
1: panari ba me amza
2: adu hai jal laga chalaga di isa gi am kana gane ne khanje
1: azana zu tham video za ai ga hai se de koina hunto pa ya ro de ro samatam gi matung ina koina du de ge so tha ho ba da dum tonga na generation de fit ta wangam da mi ta ra de ni za adu za sige ro ina na ko za koina hauji ki mani sida lai sidi za graduation loi ba satra ga hab za to ki mate ya me na khan se za zo market ki matang se la ko matam da so mai na la pa kan se da za ko gi employability rom gi meeting de yeng a kan de mo graduate loi ba satra si ga ai ko exchange office ta ho wo za ta sing na ang percentage wo re hai na pa na revenue za adu na si gi matang se di za ko gi manipur gi context ta kari wa khan lai bi
2: mamang gi chahi trang ai mamang ho jik pan ragadi ai gi wakhan da wakhan loan ki tang change lak pra dikhale for example ai nisum ujabada akhoi gi manipur university bu oiro aduna traga dhanamanjuri university bu oiro akhoi gi placement cell entrepreneurship cell ka ne khara hau bu yaure adu si gi se amna encouraging over development ngak tani koi manipur da su adu taubada bu ai na naha me am dhaizini gi se graduation taub phai koi gi degree have se mapan lamda diam lu na khane mane especially abroad ta hai tar college ka taura ga di yamna degree ga jam lun khanei ba koi manipur dan lairik se putam ta magalei ba graduation am loini masters loini phd so mukta uni but in the middle ai ki wakhal lon da personal wakhal lon da in haijo na haira ga di ai di application of knowledge se am important oi ban khali ai na tamuri ba mahei sa si si ai na society da apply taura ga ai na society da karam ba impactful positive change por pangam ba do adu do ಅದು ಐದಿ ಯಾಮ ಚಕ್ಸೆ ಇಸಾನ ಯಾಮ ಪಾಮ್ಜೆ ಹೈತಾರೆ ಅಕ್ವಿನ ತಮ್ಯು ಮಹೀಸೆ ಕದ ಒಯ್ ತಮಿನು ಇಸಾಯ ತೋಂದ ಹೈರಗ ತುಮಿನ ಲೈನೆ ಹೈರಗದಿ ಕೋ ಅದುನ ಐನ ಗ್ರಾಜುಯೇಟ್ಸ್ ಮೇ ಯಾಮ ದೈನ್ ಹೈನಿಂಗ್ ಬದಿ ಹುಜಿಕಾನ್ ಸೆ ಮಣಿಪುರ ದಸು ತಮ್ನ ತಮ್ನ ಟ್ರೆನ್ ಕ್ಯಾಚ್ ಅಪ್ ತವ ಹೌರೆ ಐನ ಹೈಜೆ ದೋಯಿಸೆ ಅಕ್ವಿಗೆ ಚುಮ್ನಗಿ ಲೈರಿಬ ಕಾಲೇಜ್ ಮೇ ಯಾಮ ಗಿ ನಹಾ ಸಿಂಗ್ ದೈನ ರಿಕ್ವೆಸ್ಟ್ ಅಂ ತೌನಿಂಗಿ ಅದುಗೆ ರಿಕ್ವೆಸ್ಟ್ ತೋ ಕರೈನು ಹೈಬ ಮತಮ ದ ಲೈರಿಬ ಮಣಿಪುರ ದ ಲೈರಿಬ ಅಕ್ವಿಗೆ ಆರ್ಗನೈಸೇಷನ್ ಬಿಸಿನೆಸ್ ಆರ್ಗನೈಸೇಷನ್ಸ್ ಮೇ ಯಾಮ ದ ಚಲ್ಲಗನ ಇಂಟರ್ನ್ಶಿಪ್ ತವ ಯೋ ಲೈಕ್ ಥಾ ಅಹು ಮರಿಗೆ ಯಾಮ ಇಂಪಾರ್ಟೆಂಟ್ ಓಯ್ ಬಹೈತಾರೆ ಅದು ಸಿಗಿ ಇಂಟರ್ನ್ಶಿಪ್ ಸೆ ಅಕ್ವಿಗೆ ಜೆ ಸಿ ಆರ್ ಇದ ಲಾಕ್ತವ ನತಿ ಅಂಗಾಂಗ್ ಸಿಂಗ್ ಜಿಲ್ಲಾ ಏವ ಲಾಕ್ ಬಸಿನ ಕದಾ ಇದೆ ಲಾಕೆ ಹೈ ಮತಮ ಮೈತೈ ಮಚಾ ಮಣಿಪುರ ಮಚಾ ಮಪಾಂದ ತಂಬ ಚಂಡೀಗಢ ತಂಬುಗುಂಬ ಡೆಲ್ಲಿ ತಂಬಸೆ ಅಕ್ವಿದಲ ಆಗ ತವೇವ ಅದು ಐನ ಹುಜಿ ಪಾಮ್ಜರಿ ನ ಅಕ್ವಿ ಮಣಿಪುರ ಲೈರಿಬ ಸ್ಟೂಡೆಂಟ್ಸ್ ಮೇ ಆಮ್ ಸಿಂಗ್ ಸೆ ಕೋಯ್ ಲೈರಿ ಅದಿಗ ಅಥವಾ ತೋ ಪಫನೆ ಆಮ್ನ ರೆಪ್ಯೂಟೆಡ್ ಓಯ್ಬ ಬಿಸಿನೆಸ್ ಆರ್ಗನೈಸೇಷನ್ಸ್ ಮೇ ಆಮ್ ಲೈರಿ ಸಿದಲ ಆಗ ಇಂಟರ್ನ್ಶಿಪ್ ಅಮ ಲೌಬ ಅದುಗ ಸಿಗಿ ಇಂಟರ್ನ್ಶಿಪ್ ಕಿ ಮರು ಓಯ್ಬ ಸಿ ಕೈನು ಹೈ ಮತಮದ ಅಕ್ವಿ ಮಣಿಪುರ ಐನ ಖಂಗನಿಂಗ್ ಗ್ಯಾನ್ ತಹನಿಂಗ್ ಅಮ ಲೈಬದಿ ನಹಾ ಸಿಂಗ್ ಸೆ ಥಬಕ್ ಸಿ ಮಥಕ್ ಮಖಾ ಯಾಮ್ ಯೇಂಗೆ ಸಿನ ಐಗಿ ಲೆವೆಲ್ ಗಿ ನತ್ತೆ ಸಿನ ಅಚೌಬ ಲೆವೆಲ್ ನೆ ಹೈಬಸ್ ಅದೈನ ಹೈನಿಂಗ್ ಬದಿ ಥಬಕ್ ಖುದಿಮಕ್ ಥಬಕ್ ನೆ ನಂಬರ್ 1 ಕೋ ಅದುಗ ಥಬಕ್ ಖುದಿಮಕ್ ಕಿ ಡಿಗ್ನಿಟಿ ಸೆ ಲೈಗದವ್ ನೆ ಹೈತಾರ ಲೈಕ್ ಇಂಗ್ಲಿಷ್ ಸಾರೆ ಗನ ಡಿಗ್ನಿಟಿ ಆಫ್ ಲೇಬರ್ ಹೈತಾರ ದು ಲೈಗದವ್ ನೆ ಅದ ಅಕೋ ಇನ್ ಹಾ ಸಿಂಗ್ ಸೆ ಹಾ ನ ಥಬಕ್ ತ ಹೋರಗ ಥಬಕ್ ತ ಉದ ಕೈ ಕಾನ ಗೆ ಹೈ ಮತಮ ದ ಥಬಕ್ ತ ಉ ಮತಮ ದ ಕೋಯಿ ಮತಮ ಗೆ ವ್ಯಾಲ್ಯೂ ಖಂಗೆ ಅದುಗ ಪೈಸಾ ಗೆ ವ್ಯಾಲ್ಯೂ ಸಿ ಥಬಕ್ ತ ಹೋರಗಾಂದ ದ ಖಂಗೆ ಬ ಸಿ ಮುಕ್ ಸೂರ ಕಾಂದ ಐ ಸಿ ಮುಕ್ ತಾನ್ ಬಜಾ ಕೋಯಿ ರೇಕೋ
1: ಮಾನೆ ಸ
2: ಓ ಅವಾ ಅಮನ ಜೆ ಸಿ ಓಯಿ ಜಾನಿಂಗ್ ಕಾನ ಹೈ ಬಜೆ ಅದನ ಅಂಗಾಂಗ್ ಸಿಂಗ್ ಸೆ ಭಾಪ್ ತಾ ಬಜೆ ಐ ಗೆ ವಾಖನ್ ದ ದಿ ಥಬಕ್ ಗನ್ನ ತ ಹೋಬ ಸಿ ನೆನ್ ತಾ ಬ ಮಾಲೆ ಐ ಖಂಜೆ ಬ
1: ಅವಾ ಬ ಖಂಗ ಪ ಸಿ ಬಜೆ
2: ಕರೆಕ್ಟ್ ಅದನ ಗಾಯತ್ರಿ ಗೆ ವಾಖನ್ ದ ದಿ ಅಂಗಾಂಗ್ ಸಿಂಗ್ ಸೆ ಗ್ರಾಜುಯೇಷನ್ ಹೆಕ್ ಲೋರಗ ಮಾಸ್ಟರ್ ಜಂ ತ ಉದ್ರಿಂಗ್ ಐತನೆ ಕೋಯಿ ಮಣಿಪುರ ಸೊ ಚೇಂಜ್ ಲಾಗ್ತಬ ಯಾದೆ ಚೇಂಜ್ ಸೆ ಕಮೈನ್ ಲಾಕನೆ ಹೈ ಮತಂದು ಗ್ರಾಜುಯೇಷನ್ ಲೋರಗ ಅಟ್ ಲೀಸ್ಟ್ ಚಹಿ ಅಮನಿ ಥಬಕ್ ತವ ಚಹಿ ಅನಿ ತ ಅಮನಿ ಥಬಕ್ ತವರಿಂಗ್ ಐ ಮತಂದು ದ ಖಲೋಬ ಐ ಮಾಸ್ಟರ್ ಸೆ ತಸೇನ ತೋನಿಂಗ್ ಬ್ರ ತೋಂದಬ್ರ ಹೈ ಬಸೆ ಸೊ ಅದು ಗುಂಬ ಕಯ ಸಿಗಿ ಮ್ಯಾಮ್ ಸೆ ತವರಗ ದಿ ಎಂಪ್ಲಾಯಬಿಲಿಟಿ ಅಮ ಹೈ ಕಲ ಕರಿನ ಖಂಜಿ
1: ಐ ದಿ ವಸಾ ಕ್ವಿ ಕಿ ಐನ ಪಾಮಿ ಸಿ ಕೈ ನೋ ಹೈ ಬ ಮ ಖಂಬ ಐನ ತೋಯಿ ದುನ ಖುನಾಯ ದ ಕೈ ಕಾನವ ಪಿದುರಿ ಕೆ ಹೈ ಬ ದುಮ ಫಸನ ಖಂಬ ಮ ಥೌತಾಯ ಹೈ ಬ ದಿನ ವಸಾ ಸ ಕೋ ಸಾನ ಬೈ ಕಚೆ ಹಲೋ ನಹಾರವಲ್ ಗೆ ಖಂಜಿಯಲ್ ಮರುಬ ಕೆ ಮಿಂಗ್ಲಿ ಫಮ್ ತಾಕ್ ಪಿಯು
3: ಐಗೆ ಮಿಂಗ್ ಸನಾತನ್ ಕುಮಾರ್ ಐ ಲೈಫ್ ಅವನ ಪಂಗೈ ಕಮ ಪಕ್ಕೈ
1: ಗಸಿ ಲೆಕ್ಷನ್ ಬಿರ್ಬೋ ಅಜಾನಿ ರಂಜನ್ ದಗಿ ಕೈ ಥಂಬಿ ನಿಂಗ್ ಬಾ ಥಂಬಿ ಉಮರ
3: ಐ ನೋ ಅಜಾನಿ ರಂಜನ್ ದಗಿ ಖಂಗನಿಂಗ್ ಬಜೆ ಓಜಾ ಕೋಯ್ ನಾ ಕೆರಿಯರ್ ಖನ್ ಬಗಿ ಪೇಷನ್ ದ ಖನ್ ಗದ್ರ ಇನ್ಕಮ್ ಗೆ ಪೊಟೆನ್ಶಿಯಲ್ ದ ಖನ್ ಗದ್ರ ಮಾರ್ಕೆಟ್ ಡಿಮಾಂಡ್ ದ ಖನ್ ಗದ್ರ ಮಸಿ ಕೋಯ್ ನಾ ಕರಮ್ ನಾ ಬ್ಯಾಲೆನ್ಸ್ ತೋ ಬನಿ ಹಾವೆ ಮತಾ ಹ್ಮ್
1: ಯಾಮ್ ನೋ ಐ ಜೈ ಥಾಗ ಚರಿ ಮರೋ ಓಜಾ ದಗಿ ಪಕುಂ ತಾಮಿನರಿಸ್
2: ಯಾಮ್ ನಾ ಇಂಟ್ರೆಸ್ಟಿಂಗ್ ಓವರ್ ಕ್ವೆಶ್ಚನ್ ನಿ ಹುಜಿಕಿ ದೋ ಮಾರ್ಕೆಟ್ ಡಿಮಾಂಡ್ ಒಯ್ಗದ್ರ ಪ್ಯಾಷನ್ ಒಯ್ಗದ್ರ ಇನ್ಕಮ್ ಒಯ್ಗದ್ರ ಹೈ ಬನೆ ಬಕ ಐಗಿ ವಾಖಂದದಿ ಇಟ್ ಶುಡ್ ಬಿ ಫೈನ್ ಬ್ಯಾಲೆನ್ಸ್ ಆಫ್ ಅಹುಮ್ ಅಹುಮ್ ಅಕ್ಕಿ ಫೈನ್ ಬ್ಯಾಲೆನ್ಸ್ ಅಮ್ಮ ದರ್ಕಾರ್ ಟೈಪ್ ಐನ ಚಂಗ್ನಿಂಗ್ ಇಬ್ಬ ಇಂಟ್ರೆಸ್ಟ್ ಏರಿಯಾದ ಚಂಗೌದಬಸು ಯಾದೆ ಫಾರ್ ಎಕ್ಸಾಂಪಲ್ ಐನ ಐಗಿ ಜೆ ಸಿ ಆರ್ ಇ ಹೊರಕ್ ಮತಂದ ಐ ಸೆ ಗವರ್ಮೆಂಟ್ ಕಿ ಥಬಕ್ ಸೆ ಐ ತೌರೋಯ್ ಅನಿಸು ಇಶಾಗಿ ಹಾಂದೆ ದುಮ್ ಲೆಪ್ಚರಗ ಲೈಬ ಮಿಯೋಯ್ ಅಮ್ಮನಿ ಅದುಗ ಐನ ಹೊರಪ ಮತಂದ ಐನ ಜೆನ್ಯುನ್ ಪ್ರಾಬ್ಲಮ್ ಅಮ್ಮ ಸಾಲ್ವ್ ತೌನಿಂಗ್ಬದಗಿ ಹೌಗಿವನಿ ಜೆ ಸಿ ಆರ್ ಇ ಪ್ರಮಾಣ ವಿನ ಹೈಜಬನಿ ಕೋ ಅದ ಅನ್ಎಂಪ್ಲಾಯ್ಮೆಂಟ್ ಯಾಮ್ ಲೈ ಹೈಬ ಮತಮ ಸಿದ ಅನ್ಎಂಪ್ಲಾಯ್ಮೆಂಟ್ ಮಯಾಮ್ನ ಲೋಯಿನ ತಲ್ಲೆ ಗವರ್ಮೆಂಟ್ ಸು ತಲ್ಲೆ ಮಯಾಮ್ನ ಸು ತಲ್ಲೆ ಅದ ಐನ ಹೈಬ ಐನ ಖಂಜವನ ಮಯಾಮ್ನ ತನ್ವಜ ಗದು ಐನ ತಂದ್ರಗದಿ ಐ ಮೈ ಪಾಕ್ ಸೇ ಖಂಜವಮ ಲೈ ಹೀವ ಕೋ ಅದದ ಅದು ಏರಿಯಾ ದು ಚಂಗಸ ಲಗ ಹೌಗಿವನಿ ಸೋ ಪ್ಯಾಷನ್ ನಮ ದರ್ಕಾ ಟಾರೆ ನಂಬರ್ 1 ಕೋ ನಂಬರ್ 2 ಮತಮ ದು ದ ಚಬ್ ಚಾನನ ಅಕ್ವಿಗೆ ಮಾರ್ಕೆಟ್ ಡಿಮಾಂಡ್ ಲೈಫಮ್ಸು ಥೋಕ್ಪ್ರನ ಖಲ್ಲೆ ಫಾರ್ ಎಕ್ಸಾಂಪಲ್ ಐನ ಹೌಗಿವ ಮತಮದ ಇಂಡಿಯಾಗಿ ಸ್ಕಿಲ್ ಇಂಡಿಯಾಗಿ ಜರ್ನಿ ಸಿಗ ಪುಲ ಭೂಮಿ ನಕ್ಕಿವ ಐನ ಜೆ ಸಿ ಆರ್ ಇ ಹೊರಕ್ ಮತಮ್ಸ ಸೊ ಡಿಮಾಂಡ್ಸು ಲೈಬ ಅದು ಐಗಿ ಇಂಟ್ರೆಸ್ಟ್ ಯಾವ ಅದಗಿ ಮತಂದ ಮಾನೆಯ ಮರು ಒಯ್ಬ ಪೊ ಅಮ ಹಂಗಿ ಇದೆ ಇನ್ಕಮ್ ಹೈಬದು ಅದು ತಸೆಂಗ್ನ ಹೈರಗದಿ ಇಂಗೋಂದ ತಸೆಂಗ್ನ ಪರ್ಸನಲಿ ಹಂಗೋನ ಹೈರಗದಿ ನಾವು ಪೈಸಾ ಸಿ ಇಂಪಾರ್ಟೆಂಟ್ ಹೋಯ್ ಬಟ್ ಪೈಸಾ ಇಸ್ ನಾಟ್ ಎವ್ರಿಥಿಂಗ್ ಅನ್ನಿಸು ಹೈನಿಂಗಿ ಕೋ ಅದು ಪೈಸಾ ಚೇಸ್ ತ ಉದ್ದೇಶ ರೂಪನೆ ಐದಿ ಅಕ್ವಿಗೆ ಸೊಸೈಟಿದ ಕರಿ ಗ್ಯಾಪ್ ಲೈ

ಅದೊಮ್ ಮೇಘ ಹರ್ಷಾಮ ಓಂ ದಾಸ್ಮಿಕ್ ಮಂಗಾದ ಸಂದೋಕ್ ಚಬ ಆಗಾಜ್ ಬಾನಿ ಇಂಫಾಲ್ಗೆ ಎಫ್ ಎಂ ಸಂಗಾಯ್ ಚೆನಲ್ದಗಿ ನುಂಗಾಯ್ರಬ ಮಖಲ್ ಮಥೆಲ್ಗಿ ಥರುಮ್ ಕಯಾ ಲೇಪ್ತನ ತಾಬಿರಿ ಪುಂಫಮ್ ಸಿದ ತಾಬಿರಿಬಸಿಂಗಿದಮಗ್ ಅಮುಕ್ ಪೂದುನ ಲಾಕ್ಚರಿ ತೊಂಗಾನ್ ತೊಂಗಾನ್ಬ ಸೈಸಕ್ಪಸಿಂಗ್ದಗಿ ಗೀತ್.

ಶಿಮಗ ಲೈಬಿಕೋ ಶುಕ್ನಗಿ ವಶಾಕುಂತನಿ ನಚಾನ ಹರಾವಯ್ಯೋ ಹವಾಯ್ ದಾನ ನೋಚೋ

ಫಜೈ ಹೈನರಿಬ ಸರ್ಗಗಿ ಲೈರೆಂಬಿ ಅಪ್ಸರಾದಗಿಶು ನುಸಿಬಿ ಮಹಾಕ್ತನ ಹೇನ್ಬನಿ ನಿಂಥಿರೆ ಹೈನರಿಬ ಮೊಯ್ರಾಂಗಿ ಥೊಯ್ಬಿದಗಿಶು ಚಾನಬಿ ಮಹಾಕ್ತನ ಫಜಬನಿ ಥಮೋಯ್ ಮಾನಬು ಖೊಯ್ದಾಕ್ರಬದಿ ಶಕ್ಲೋನ್ ಸಾಯೋನ್ ಹೇನ್ಬಿ ಲೈರೆಂಬಿ ಮಂಗೋನ್ದಗಿಶು ನುಸಿಬಿ ಮಾತನ ಹೇನ್ಬನಿ

0: ꯅꯍꯥꯔꯣꯜꯒꯤ ꯈꯣꯟꯖꯦꯜ ꯊꯧꯔꯝ ꯇꯥꯕꯤꯔꯤꯕ ꯄꯨꯝꯅꯃꯛꯄꯨ ꯇꯔꯥꯝꯅ ꯑꯣꯛꯆꯔꯤ, ꯈꯨꯔꯨꯝꯖꯔꯤ. ꯉꯁꯤꯒꯤ ꯁꯣꯐ ꯁ꯭ꯀꯤꯜꯒꯤ ꯊꯧꯔꯝꯗ ꯊꯝꯖꯔꯤ, ꯅꯍꯥꯁꯤꯡꯅ ꯄꯨꯟꯁꯤꯗ ꯃꯥꯏ ꯄꯥꯛꯅꯕꯒꯤꯗꯃꯛꯇ ꯁꯣꯐ ꯁ꯭ꯀꯤꯜ ꯀꯔꯝꯅ ꯁꯤꯖꯤꯟꯅꯒꯅꯤ ꯍꯥꯏꯕ ꯍꯤꯔꯝ ꯑꯁꯤꯗ ꯁꯔꯇꯤꯐꯥꯏꯗ ꯀꯣꯔꯄꯣꯔꯦꯠ ꯇ꯭ꯔꯦꯅꯔ ꯑꯃꯗꯤ ꯄꯤ.ꯗꯤ. ꯂꯦꯕꯀꯤ ꯐꯥꯎꯟꯗꯔ ꯑꯣꯏꯕꯤꯔꯤꯕꯤ ꯔꯥꯏꯅꯥ ꯉꯥꯉꯣꯝꯒ ꯎꯅꯗꯨꯅ ꯋꯥꯔꯤ ꯁꯥꯕ ꯎꯅꯖꯔꯤꯕꯤ ꯃꯨꯇꯨꯝ ꯂꯪꯂꯦꯟꯇꯣꯟ. ꯉꯁꯤꯒꯤ ꯑꯩꯈꯣꯏꯒꯤ ꯅꯍꯥꯔꯣꯜꯒꯤ ꯈꯣꯟꯖꯦꯜꯒꯤ ꯊꯧꯔꯝꯗ ꯔꯥꯏꯅꯥ ꯉꯥꯉꯣꯝ, ꯁꯔꯇꯤꯐꯥꯏꯗ ꯀꯣꯔꯄꯣꯔꯦꯠ ꯇ꯭ꯔꯦꯅꯔ ꯑꯃꯗꯤ ꯄꯤ.ꯗꯤ. ꯂꯦꯕꯀꯤ ꯐꯥꯎꯟꯗꯔ ꯑꯣꯏꯅ ꯊꯧꯕꯨꯕꯤꯔꯤꯕꯤꯕꯨ ꯑꯩꯈꯣꯏꯒꯤ ꯑꯀꯥꯁꯕꯥꯅꯤ ꯏꯝꯐꯥꯜꯒꯤ ꯅꯍꯥꯔꯣꯜꯒꯤ ꯈꯣꯟꯖꯦꯜꯒꯤ ꯊꯧꯔꯝ ꯑꯁꯤꯗ ꯇꯔꯥꯝꯅ ꯑꯣꯛꯆꯔꯤ.
1: ꯊꯦꯡꯛ ꯌꯨ ꯁꯣ ꯃꯁ. ꯉꯁꯤ ꯑꯩꯍꯥꯛꯄꯨ ꯅꯍꯥꯔꯣꯜꯒꯤ ꯈꯣꯟꯖꯦꯜꯒꯤ ꯊꯧꯔꯝꯁꯤꯗ ꯏꯟꯚꯥꯏꯠ ꯇꯧꯕꯤꯔꯛꯄꯒꯤ ꯑꯩꯅ ꯍꯟꯅ ꯍꯟꯅ ꯊꯥꯒꯠ ꯐꯣꯡꯗꯣꯛꯆꯔꯤ.
0: ꯑꯣꯖꯥ, ꯊꯧꯔꯝ ꯍꯧꯔꯛꯄꯁꯤꯗꯤ ꯑꯩꯅ ꯈꯪꯖꯅꯤꯡꯕꯁꯦ, ꯑꯣꯖꯥꯒꯤ ꯂꯣꯟꯗ ꯍꯥꯏꯕ ꯇꯥꯔꯦ, ꯁꯣꯐ ꯁ꯭ꯀꯤꯜ ꯍꯥꯏꯕꯁꯤ ꯀꯃꯥꯏꯅ ꯑꯣꯖꯥꯅ ꯗꯤꯁꯀ꯭ꯔꯥꯏꯕ ꯇꯧꯕꯤꯕꯒꯦ ꯊꯝꯕꯤꯌꯨ?
1: ꯁꯣꯐ ꯁ꯭ꯀꯤꯜꯁ ꯍꯥꯏꯔꯤꯕ ꯄꯣꯠꯁꯤ ꯑꯩꯈꯣꯏꯅ ꯃꯤꯑꯣꯏꯕ ꯑꯃ ꯑꯣꯏꯅ ꯄꯣꯛꯄꯗ ꯆꯪꯗ꯭ꯔꯕ ꯌꯥꯗꯕ ꯑꯩꯈꯣꯏꯒꯤ ꯆꯦꯟꯒꯗꯧꯕ ꯍꯩꯊꯣꯏ ꯁꯤꯡꯊꯣꯏꯕ ꯃꯒꯨꯜꯁꯤꯡ ꯍꯥꯏꯕ ꯇꯥꯔꯦ. ꯁꯝꯅ ꯍꯥꯏꯔꯕꯗ ꯑꯩꯈꯣꯏꯅ ꯑꯉꯥꯡ ꯑꯃꯅ ꯃꯈꯣꯏꯒꯤ ꯂꯥꯏꯔꯤꯛ ꯂꯥꯏꯁꯨ ꯃꯍꯩ ꯃꯁꯤꯡ ꯇꯝꯃꯤꯀꯣ, ꯍꯦꯛ ꯄꯣꯛꯄꯒ ꯃꯥꯒꯤ ꯆꯥꯡ ꯅꯥꯏꯅ ꯀ꯭ꯂꯥꯁ ꯅꯔꯁꯔꯤ ꯀ꯭ꯂꯥꯁ ꯋꯥꯟ ꯇꯨ ꯍꯥꯏꯗꯅ ꯇꯝꯃꯦꯕ. ꯃꯥꯏꯁꯦ ꯅꯔꯁꯔꯤꯗꯒꯤ ꯋꯥꯟ ꯁꯤ ꯀꯔꯝ ꯍꯥꯏꯅ ꯀꯥꯒꯅꯤ ꯍꯥꯏꯕ ꯃꯇꯝꯗ ꯑꯩꯈꯣꯏꯅ ꯄꯔꯤꯈꯥ ꯇꯧꯗꯅ ꯀꯔꯤꯒꯨꯝꯕ ꯈꯔ ꯂꯔꯟ ꯇꯧꯔꯒ ꯃꯗꯨꯒꯤ ꯄꯣꯠꯇꯨ ꯆꯥꯡꯌꯦꯡ ꯑꯃꯒ ꯂꯣꯏꯅꯅ ꯃꯥꯁꯦ ꯁꯨꯝ ꯑꯞꯒ꯭ꯔꯦꯗ ꯇꯧꯖꯕꯅꯦꯕ, ꯃꯥꯒꯤ ꯄ꯭ꯔꯣꯒ꯭ꯔꯦꯁ ꯍꯥꯏꯇꯥꯔꯦꯀꯣ. ꯑꯗꯨꯕꯨ ꯁꯣꯐ ꯁ꯭ꯀꯤꯜ ꯍꯥꯏꯔꯤꯕ ꯄꯣꯠꯁꯤꯗꯤ ꯉꯁꯥꯏꯒꯤ ꯇꯝꯃꯒ ꯍꯩꯔꯒ ꯆꯥꯡ ꯑꯣꯜꯂꯒ ꯑꯗꯨꯒꯨꯝꯕꯗꯤ ꯅꯠꯇ꯭ꯔꯦ. ꯁꯣꯐ ꯁ꯭ꯀꯤꯜ ꯍꯥꯏꯔꯤꯁꯦ ꯁꯤꯅ ꯑꯃꯨꯛ ꯉꯁꯥꯏꯒꯤ ꯇꯝꯕꯗꯤ ꯌꯥꯏ, ꯄꯣꯛꯄꯗꯒꯤ ꯀꯅꯥꯒꯨꯝꯕ ꯈꯔꯅ ꯍꯦꯟꯅ ꯌꯥꯎꯔꯛꯄ, ꯀꯅꯥꯒꯨꯝꯕ ꯈꯔꯅ ꯈꯤꯇꯪ ꯍꯦꯛ ꯋꯥꯠꯅ ꯌꯥꯎꯔꯛꯄ, ꯑꯗꯨꯃꯥꯏꯅ ꯇꯧꯋꯤꯀꯣ. ꯑꯗꯨꯒ ꯃꯤꯑꯣꯏꯕ ꯑꯩꯈꯣꯏꯅ ꯍꯥꯔꯗ ꯁ꯭ꯀꯤꯜꯁ ꯍꯥꯏꯕꯁꯦ ꯇꯝꯃꯒ ꯊꯕꯛ ꯑꯃ ꯀꯔꯤꯃ ꯇꯧꯅꯕ, ꯃꯥꯒꯤ ꯑꯩꯈꯣꯏꯒꯤ ꯁꯝꯅ ꯍꯥꯏꯔꯕꯗ ꯀꯔꯤꯌꯔ ꯑꯃ ꯁꯦꯝꯕꯗ ꯌꯥꯝꯅ ꯑꯆꯧꯕ ꯊꯧꯗꯥꯡ ꯂꯧꯋꯦꯕ. ꯑꯩꯅ ꯇꯝꯖꯔꯨꯔꯤꯕ ꯗꯤꯒ꯭ꯔꯤ, ꯇꯝꯖꯔꯨꯔꯤꯕ ꯃꯍꯩ ꯃꯁꯤꯡ ꯍꯥꯏꯇꯥꯔꯦꯀꯣ, ꯑꯗꯨ ꯁꯔꯇꯤꯐꯤꯀꯦꯠ ꯑꯣꯏꯅ ꯑꯣꯟꯊꯣꯔꯛꯄ ꯌꯥꯕ ꯄꯣꯠꯅꯦꯕ. ꯑꯗꯨꯕꯨ ꯍꯥꯏꯔꯤꯕ ꯍꯥꯔꯗ ꯁ꯭ꯀꯤꯜꯁ ꯍꯥꯏꯔꯤꯕ ꯄꯣꯠꯁꯦ ꯁꯤꯈꯛ ꯇꯝꯂꯒ ꯑꯩ ꯂꯣꯏꯔꯕ꯭ꯔꯥ ꯍꯥꯏꯕꯗꯤ ꯅꯠꯇꯦꯕ. ꯑꯗꯨꯅ ꯑꯆꯧꯕ ꯊꯧꯗꯥꯡꯁꯦ ꯉꯁꯥꯏꯒꯤ ꯁꯣꯐ ꯁ꯭ꯀꯤꯜ ꯍꯥꯏꯔꯤꯕ ꯄꯣꯠꯁꯤ ꯌꯥꯎꯔꯛꯑꯀꯥꯟꯗꯅꯦꯕ. ꯉꯁꯥꯏ ꯑꯩꯅ ꯈꯨꯗꯝ ꯑꯣꯏꯅ ꯍꯥꯏꯖꯔꯕ ꯃꯇꯝꯗ ꯑꯉꯥꯡ ꯑꯃꯅ ꯍꯩꯔꯤꯕ ꯂꯥꯏꯔꯤꯛꯁꯦ ꯀ꯭ꯂꯥꯁ ꯑꯃꯗ ꯂꯥꯏꯔꯤꯛꯁꯦ ꯍꯩꯔꯦ, ꯃꯥꯅ ꯏꯕ ꯃꯇꯝꯗꯗꯤ ꯃꯥ ꯐꯔꯁ ꯇꯥꯔꯦ,
0: ꯍꯣꯏꯀꯣ,
1: ꯉꯁꯥꯏꯒꯤ ꯃꯥꯒꯤ ꯆꯥꯡꯌꯦꯡꯗꯨ ꯌꯦꯡ ꯇꯧꯔꯛꯄ ꯃꯇꯝꯗꯗꯤ. ꯑꯗꯨꯕꯨ ꯍꯥꯏꯔꯤꯕ ꯑꯉꯥꯡꯁꯦ ꯃꯄꯥꯟꯗ ꯊꯣꯛꯂꯛꯑꯒ ꯀꯔꯤꯒꯨꯝꯕ ꯑꯃ ꯍꯥꯏꯌꯨ ꯈꯣꯠꯂꯨ ꯍꯥꯏꯕ ꯃꯇꯝꯗ ꯁꯤꯒꯤ ꯃꯇꯥꯡꯗ ꯀꯔꯝ ꯍꯥꯏꯌꯨ ꯍꯥꯏꯕꯗꯗꯤ ꯃꯥꯁꯦ ꯀꯔꯤꯝ ꯉꯝꯖꯗꯕ. ꯑꯗꯩ ꯀꯔꯤꯒꯨꯝꯕ ꯑꯃ ꯃꯉꯣꯟꯗ ꯂꯥꯜꯂꯦ ꯍꯥꯏꯔꯒꯁꯨ ꯂꯥꯟꯅ ꯇꯧꯔꯛꯑꯒꯁꯨ ꯍꯦꯛ ꯉꯝꯖꯗꯕꯗꯣ, ꯅꯪ ꯇꯧꯔꯤꯁꯤ ꯂꯥꯜꯂꯤ ꯍꯥꯏꯕ ꯉꯝꯗꯕ ꯀ꯭ꯋꯦꯁꯟ ꯑꯃꯇ ꯍꯪꯕꯗ ꯑꯩꯈꯣꯏꯒꯤ ꯁꯤꯅ ꯀꯃꯥꯏꯅ ꯇꯧꯕꯅꯣꯒ ꯍꯥꯏꯁꯦ ꯃꯁꯥꯒꯤ ꯑꯣꯏꯅꯗꯤ ꯈꯨꯝꯕꯣꯏ ꯉꯝꯖꯗꯕ, ꯑꯗꯨꯕꯨ ꯑꯃꯔꯣꯝꯗ ꯄꯪꯍꯣꯡꯗ ꯍꯣꯠꯅꯔꯒ ꯐꯔꯁꯇꯤ ꯇꯥꯖꯕ ꯁꯨ ꯃꯉꯥꯡꯁꯨ ꯂꯩ. ꯑꯗꯣ ꯉꯁꯥꯏ ꯀꯔꯤꯅꯣ ꯁꯣꯐ ꯁ꯭ꯀꯤꯜ ꯋꯥꯠꯂꯛꯄꯩꯅꯦꯕ. ꯃꯁꯤꯅ ꯁꯣꯐ ꯁ꯭ꯀꯤꯜꯁꯦ ꯋꯥꯠꯂꯒꯁꯨ ꯐꯔꯁ ꯇꯥꯔꯤꯁꯤꯕꯨ ꯀꯩ ꯀꯥꯏꯗꯦꯗ ꯍꯥꯏꯅ ꯈꯟꯕ ꯃꯤꯁꯨ ꯂꯩꯀꯣ. ꯑꯗꯨꯕꯨ ꯑꯔꯣꯏꯕꯗ ꯉꯁꯥꯏꯒꯤ ꯑꯩꯅ ꯊꯕꯛ ꯑꯃ ꯇꯧꯒꯦ ꯍꯥꯏꯔꯛꯑꯒꯗꯤ ꯉꯁꯥꯏꯒꯤ ꯁꯔꯇꯤꯐꯤꯀꯦꯠ ꯈꯛꯇꯪ ꯎꯠꯂꯒ ꯌꯥꯗꯦꯗꯅ.
0: ꯍꯣꯏ,
1: ꯑꯩꯅ ꯑꯩꯈꯣꯏ ꯉꯁꯥꯏꯒꯤ ꯊꯕꯛ ꯑꯃ ꯇꯧꯒꯦ ꯍꯥꯏꯔꯒꯗꯤ ꯑꯩ ꯏꯟꯇꯔꯚ꯭ꯌꯨ ꯑꯃ ꯄꯤꯗꯣꯏꯅꯤ. ꯏꯟꯇꯔꯚ꯭ꯌꯨ ꯍꯥꯏꯔꯤꯁꯦ ꯀꯩꯝ ꯅꯠꯇꯦ, ꯀꯥ ꯑꯃꯗ ꯃꯁꯛ ꯁꯨꯛꯈꯪ ꯈꯪꯗꯕ ꯑꯍꯩꯕ ꯃꯌꯥꯝ ꯑꯃꯅꯀꯣ, ꯑꯍꯩꯁꯤꯡꯕ ꯀꯝꯄꯅꯤꯒꯤ ꯑꯆꯧ ꯑꯆꯧꯕ ꯃꯤꯁꯤꯡꯗꯨꯅ ꯑꯩꯒꯤ ꯃꯇꯥꯡꯗ ꯍꯪꯗꯣꯏꯅꯦꯕ. ꯅꯪ ꯀꯅꯥꯅꯣ, ꯅꯪ ꯀꯥꯏꯗꯦꯅꯣ, ꯅꯪ ꯁꯤ ꯊꯕꯛꯁꯤ ꯇꯧ ꯉꯝꯒꯗ꯭ꯔꯥ ꯍꯥꯏꯕꯁꯦ. ꯑꯗꯨꯗ ꯈꯨꯝꯕ ꯉꯝꯗ꯭ꯔꯒꯗꯤ ꯑꯗꯨ ꯁꯤ ꯃꯇꯥꯡꯁꯤꯗ ꯉꯁꯥꯏ ꯁꯣꯐ ꯁ꯭ꯀꯤꯜ ꯍꯥꯏꯅ ꯂꯥꯛꯏꯁꯦ. ꯑꯗꯨꯅ ꯁꯣꯐ ꯁ꯭ꯀꯤꯜ ꯍꯥꯏꯔꯤꯕ ꯄꯣꯠꯁꯦ ꯃꯁꯛ ꯑꯣꯏꯅꯗꯤ ꯂꯩꯇꯕ, ꯑꯗꯨꯒ ꯃꯒꯨꯟ ꯑꯣꯏꯅꯗꯤ, ꯃꯑꯣꯡ ꯑꯣꯏꯅꯗꯤ ꯂꯩꯕ. ꯀꯅꯥꯒꯨꯝꯕ ꯈꯔꯅ ꯑꯗꯨꯝ ꯋꯥꯠꯅ ꯂꯥꯛꯏ ꯂꯣꯏ ꯑꯩꯅ ꯉꯁꯥꯏ ꯍꯥꯏꯖꯕꯗꯣ, ꯑꯗꯨꯒ ꯇꯝꯃꯒ ꯂꯣꯏ ꯍꯩꯔꯛꯄ ꯉꯥꯛꯇꯅꯤ.
0: ꯑꯣꯖꯥ, ꯑꯗꯨꯒ ꯁꯣꯐ ꯁ꯭ꯀꯤꯜ ꯍꯥꯏꯔꯤꯕꯁꯦ ꯃꯁꯤ ꯃꯇꯤꯛ ꯆꯥꯅ ꯂꯩꯕ ꯃꯤꯑꯣꯏ ꯑꯃ ꯍꯥꯏꯕ ꯇꯥꯔꯦ, ꯃꯗꯨꯒ ꯁꯣꯐ ꯁ꯭ꯀꯤꯜꯁꯤ ꯈꯔ ꯈꯖꯤꯛ ꯋꯥꯠꯄ ꯃꯤꯑꯣꯏ ꯑꯃꯒ ꯑꯅꯤꯁꯤꯒꯤ ꯃꯔꯛꯇ ꯑꯣꯖꯥꯅ ꯀꯔꯤ ꯀꯔꯤ ꯈꯦꯠꯅꯕꯁꯤꯡ ꯎꯕꯒꯦ ꯍꯥꯏꯕꯗꯨꯁꯨ ꯊꯝꯕꯤꯌꯨ?
1: ꯃꯁꯤꯗꯤ ꯑꯩꯈꯣꯏ ꯗꯦꯂꯤ ꯂꯥꯏꯐꯇ ꯌꯥꯝ ꯇꯣꯏꯅ ꯊꯦꯡꯅꯕ ꯄꯣꯠ, ꯃꯌꯥꯝ ꯄꯨꯝꯅꯃꯛꯅ ꯌꯥꯝꯅ ꯋꯥꯔꯧꯒꯟꯕ ꯌꯥꯝꯅ ꯊꯃꯣꯏ ꯁꯣꯛꯀꯟꯕ ꯄꯣꯠ ꯑꯗꯨꯝ ꯂꯩ ꯁꯣꯁꯥꯏꯇꯤꯗꯀꯣ. ꯑꯩꯈꯣꯏꯅ ꯁꯨꯝ ꯍꯥꯏꯅꯩꯗꯅꯀꯣ, ꯑꯩꯁꯤ ꯍꯣꯁꯄꯤꯇꯥꯜ ꯆꯠꯂꯨꯕꯗ ꯑꯁꯨꯃꯥꯏ ꯈꯣꯟꯗꯥ ꯑꯁꯤ ꯀꯩꯅꯣꯅꯦ ꯀꯥꯏꯅꯒ ꯍꯥꯏꯕ. ꯑꯩꯗꯤ ꯍꯣꯁꯄꯤꯇꯥꯜ ꯑꯃ ꯆꯠꯄ ꯃꯇꯝꯗ ꯃꯤ ꯑꯃ ꯍꯔꯥꯎ ꯍꯔꯥꯎꯖꯕꯗꯤ ꯅꯠꯇꯦꯕ, ꯃꯁꯥꯒꯤ ꯑꯣꯏꯕ ꯋꯥꯈꯜ ꯑꯋꯥꯕꯒ ꯂꯣꯏꯅꯅ ꯑꯗꯒꯤ ꯑꯀꯤꯕꯒ ꯂꯣꯏꯅꯅ ꯆꯠꯂꯤꯕ ꯃꯤꯗꯨꯗ ꯑꯁꯣꯏ ꯆꯠꯂꯣ ꯑꯁꯣꯏ ꯂꯩꯕ ꯀꯩꯗꯧ ꯃꯥꯏꯂꯣ ꯀ ꯍꯥꯏꯖꯟꯕ. ꯑꯩꯈꯣꯏꯒꯤ ꯑꯦꯅꯤ ꯑꯣꯏꯕ ꯍꯣꯁꯄꯤꯇꯥꯜ ꯁ꯭ꯇꯥꯐ ꯑꯣꯏꯕ ꯌꯥꯏ ꯑꯃ ꯑꯣꯏꯕ ꯌꯥꯏꯀꯣ, ꯃꯈꯣꯏꯒꯤ ꯔꯦꯁꯄꯣꯟꯁꯤꯕꯜ ꯑꯣꯏꯕ ꯃꯐꯝꯗꯨꯗ ꯑꯣꯏꯔꯤꯕ ꯃꯤꯁꯤꯡꯗꯨꯅ ꯑꯗꯨꯒꯨꯝꯕ ꯋꯥꯍꯩꯗꯣ ꯁꯤꯖꯤꯟꯅꯔꯛꯄ ꯃꯇꯝꯗ ꯃꯍꯥꯛꯁꯦ ꯂꯥꯏꯛꯇꯤ ꯍꯦꯔꯝꯗꯣꯏꯅꯦꯕ, ꯊꯕꯛ ꯂꯥꯏ ꯍꯩꯗꯅ ꯊꯕꯛ ꯇꯧꯗꯦ ꯇꯧꯔꯤꯗꯤ ꯍꯥꯏꯅꯦ. ꯑꯗꯨꯕꯨ ꯁꯣꯐ ꯁ꯭ꯀꯤꯜꯁꯦ ꯋꯥꯠꯂꯕꯅ ꯀꯩꯗꯧꯔꯦ, ꯀꯅꯥꯒꯨꯝꯕ ꯍꯧꯖꯤꯛꯀꯤ ꯉꯁꯥꯏꯒꯤ ꯑꯋꯥ ꯅꯥ ꯇꯥꯔꯒ ꯂꯥꯛꯆꯔꯤꯕ ꯍꯪꯖꯔꯤꯕ ꯃꯤꯗꯨꯗ ꯁꯤꯖꯤꯟꯅꯔꯤꯕ ꯋꯥꯍꯩ ꯋꯥꯇꯥꯁꯤꯅ ꯃꯥꯁꯦ soft skill da aduki matik handa aduna amu kari da sokthareke haiba matam da staff tara leba matam da ama khakna soi gi matam da staff mapanam so chen thare yam phajana tau jaba mapanam chen thare loina loina na hairi ba mai gi mapham se sima gi mi chasu yam phajana thihal leba aduna soft skill se kyam yam matik muluna logada ge hai matam da asigum basine ba sina example amani ko ani subada ini am toina pisoning ba asai gi oza Oza tara sisu samane oza tara se oza mapalla mane yam phajana hona jaraga so oza ama khakna kara maina satada kamai kari waisi sina gada ke natraga soft skill haise kem nati yamna sounding ba poto kamaina phadawa hai bne ba maji sangoi no on bedia bna ti miyo begi tok thori ba action no nataka do bo ne aduna sagi sigi gunsi wa lagati satrasu warorani punsi gi hoina ma se atuke mate self esteem wat pa adi kiti kirum to ba anga nga ma adum oira ani ba oza sina koi gi keno ma hang bada phajana hai bidra ba natra ga mayam gi mamang da chaining ni hai da na khonda mayam season abira ba aduga mai gi emotional da yam na sok pe ba wai wata season agati ana adugum po example loina aina ani season ari se kari gi no hai jaw matam da season important noi ba
2: yam nungai je ja kha tar pasi dio ja ekhoi gi lyric tam liba mai roi sing hai batare amadi thabak tauraba sing hai tare makhoi si makhoi gi thabak tauriba mafam du da amadi makhoi ne lyric tam liba lyric tam pham sang sing du da makhoi gi soft skills se masi kamai na sizin na gani hai bdu shu thambi
1: lyric tam liba angang sing na sam na hai bda communication yam phajana sizin na bi gada bani kari gi no hai matam da kari gum ba makhang to ba matam da oza si matang sab ta hanbi ba yagadra ಮಾನ ಜ್ಞಾನ ತಾದಮ ಮತಾಂಗ್ ದುದ ಮಾನ ಖುದ್ ಥಾಂಗಲಗ ಹೈರಮ್ಮಗದಿ ಮ ಜ್ಞಾನ ತಾ ಹೋಗನಿ ನಂಬರ್ ಒನ್ ಓಜಾದನ ಸೌರ ಓಯ್ಬ ತಕ್ಪಿಗನಿ ತರಾರ ಖಲಸು ಓಜಾಯಿಸಿದೆ ದುಮ್ ತಕ್ಪಿಗದೊಯ್ನಿ ಅದುಗ ಕುಹಂಗ್ ಕುಹಂಗ್ದ ಲೈದೊಯ್ನಿ ಕೊ ಅದನ ಮಾನಂಗ ಸೈ ಸೀಸನರಿಬ ಕುಂದ ಹೈತಾರಿಗ ವಹೈ ವತಾ ಮೇದಮ್ ಅಯಂ ತಂಗ್ ಹಂಪಿ ಪಿಯಾಗದ ಜ್ಞಾನ ತಾ ಜಹೋದ್ರೆ ಹೈರಗ ಓಜಾನ ತಲೈಂಗೈದ್ರು ಯಾಮ್ ಥವಾಯಂ ತಹೋರೆ ಮಾ ಹೋರೆ ಟ್ಯೂಷನ್ ಮ ತೌರೊಯ್ದೊಯ್ನಿ ಟ್ಯೂಷನ್ ಹೈಬ ಪೊಚಿ ಮಾ ಮುಕ್ ಸೇಫ್ ತೌದೊಯ್ನಿ ಪೈಸಾ ಜೊ ಸೇಫ್ ತೌರ್ನಿ ಅನ ಕಮ್ಯುನಿಕೇಷನ್ ಸೆ ಸಾಫ್ಟ್ ಸ್ಕಿಲ್ ಗೆ ಪಾರ್ಟ್ ಅಮನೆ
2: ಹೋಯ್
1: ಸಿ ಲೈರೆ ಅದಗಿ ಅಸಮ್ನ ಹೈರಬದ ಎಹ್ ನಂಗ್ ಸಿ ಮ ತೌರ ಓ ಹೈದನ ಗ್ರೂಪ್ ಕಿ ಒಬ ಥಬ ಅಮ ಪಿ ಮತಂದ ಲೈದನ ಅಂಗಾಂಗ್ ಸಿ ಅಸ್ಮಾಗದಿ ಐ ಮಾ ತಿನಬ ಮಿನತೆ ಐ ಫಾನ ಫಮಿನಬ ಮಿನತೆ ಐ ಐ ಕೆ ತೌ ತೌದೊಯ್ನೋ ಅಮೊಯ್ ಮೈ ತೌಜೆನಿ ಕೈ ಹೈ ಹೈಬ ವಖಲ್ ಲೈರಬ ಅಸಿ ಮ ಫುಂಗ್ ಯಾತ್ರೆ
2: ಹೋಯ್
1: ಅದಗಿ ಅಸಮ್ನ ಹೈರಬದ ಅಂಗಸಿ ದಿ ನಂಗ್ ಸಿ ಗೆ ಬೆನ್ಸ್ ದ ಫಮೊ ರೋಟೇಷನಲ್ ಕೈ ಶಫಲ್ ಗುಮ ತೌ ಬಯಾವೆ ಅಮರ ಮರ ತಕ ozasing sina haidi amna my group se thugaina bahut na bada aduda hara hara adum phamina gi ba angang si yoi ba like for an example debates of ekta phamba da ma phamina mi ano boy gera ngan ha goi phamina da boy gera khudak tu da phamina adum tina gi ba se soft skill tu wang ngan adu kai no soft skill gi karam parno adaptation ne ba
2: hoy
1: adapt to bunga mine ba adu kana ma khare dikai dawre adum ka pa lai ba ai di ma ka phamina handre ai di adu to dre ha adu gi potu di ma angang do changa ma tum iwat wat lai dui ne ba sida um parents ga complain to bu yoi ne ba mai phamam tu dana tadi ma nungai tri ye kaina do parents ing na surum gyan ta do sikem na te ba ai cha do tambiri ne

0: ಆಭಿರೆ ಯಾಯ್ಪಯುಂಬಾ ಲೀಲಾ ಮಚ ಐಸುನತೆ ನಂಗ್ಸುನತೆ ಲಾಯ್ನ ತಾರೆ ಲೀಲಾ ಆಸಿದ ಸಕ್ತಂ ಲಾಂಕಿಬಸಿಂದಿ ರೋಮೇಶ್ಗೆ ಸಕ್ತಂದ ಸಕ್ಪ್ರಂ ರಮೇಶ್ ಚಂದ್ರ ದಸುಮತಿಗೆ ಸಕ್ತಂ ಲಾಂಕಿಬಿ ಕೊಯ್ರೋಮ್ ಶಶಿಕಲಾ ಕೌನ್ಸಿಲರ್ ಥೊಯ್ಬಿಗೆ ಸಕ್ತಂದ ಹೈಗ್ರುಜಂ ಜಮುನಾ ಥೊಯ್ಹೆನ್ಬಗೆ ಸಕ್ತಂ ಲಾಂಕಿಬ ಹೆಮ್ಸಾನ್ ನಿಂಥೌಜಂ ಲೀಲಾ ಇಬ ವಂಕೈಮಯುಂ ಅನಿತಾ ದೇವಿ ಲೀಲಾ ಪುಥೋಕ್ಪ ಥೌಕ್ಸೋಮ್ ರೇಣುಬಲಾ ಲೀಲಾ ಪುಥೋಪದ ತೆಂಗ್ಬಾಂಗ್ಬ ಹೆಮ್ಚಾನ್ ನಿಂಥೌಜಂ
1: ಸೇವೆ ಮಂಗಸಿ ಧರುಮ್ಗೆ ರೋಯ್ಬೋಯ್ನ ಯಾಯ್ಫ ಯುಂಬಾಲ್ದ ಯುಂಫ ಮೊಯ್ಬ ಲೀಲಾ ಮಸ ಐ ಸುನತಿ ನಂಗ್ ಸುನತಿ ಲಾಯ್ನ ತಾರೆ ಹೈಬ ಲೀಲಾ ಮಸ ಅಮ ಶಿಲುಪಾತಾಮಿನರೆ ಲೀಲಾ ಸುಬು ಇಬ ವಂಕೈ ಮಿಯುಂ ಅನಿತಾ ಪುಥೋಪನ ಥೋಕ್ಸೋಮ್ ರೇಣುಬಲಾ ಅದುಗ ಪುಥೋಪದ ತೆಂಗ್ಬಾಂಗ್ಬ ಹೆಮ್ಸಾ ನಿಂಥೌಜಂ ಅದುದಿ ಲೀಲಾ ಮಸಾ ಶಿಶು ಶಿಲುಪಾತಾಮಿನರಬನೇನ ಗಸಿಗಿದಿ ಮತಾಂಗಸಿದಮುಕ್ ಹನ್ನನಬ ತೌರಸೈ ಥೌರಮ್ ತಾಬಿರಿಬಸಿಂಗ್ಬು ಶಿಲುಪಾನ ಅಮುಕ ಹನ್ನ ಕುರುಮ್ಜರಿ